ಪಂಚಾಖಿಲಾನಂದಮೂರ್ತೆ ಘೋರಾತ್ಯಷ್ಟಾದುದ್ಧರಾಸ್ಮಾನ್ ನಮಸ್ತೆ. ಶ್ಲೋಕಪಂಚಕಮೇತದ್ಯೋ ಶ್ಲೋಕಮಂಗಲವರ್ಧನಂ ಪ್ರಪಠೇನ್ಯತೋ ಭಕ್ತ್ಯಾ ಸಶ್ರೀದತ್ತಪ್ರಿಯೋ ಭವೇತ್. ಇತಿ ಶ್ರೀಮದ್ವಾಸುದೇವಾನಂದ ಸರಸ್ವತೀಕೃತ ಘೋರಕಷ್ಟೋದ್ಧ